0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆರ್ ಎಸ್ ರಮಾಕಾಂತ ಅವರು ಹಾಡಿರುವ ಕನಕದಾಸರ ದೇವರ ನಾಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಭಜಿಸಿ ಬದುಕೆಲೋ ಮಾನವ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ ಭಜಿಸಿ ಬದುಕೆಲೋ ಮಾನವ, ರಿಟನ್ ಬೈ ಕನಕದಾಸ, ಸಂಗ್ ಬೈ ಆರ್ ಎಸ್ ರಮಾಕಾಂತ್.

0: ರಂಗನ ನೋಡಿರೋ ವಿಜಯದಾಸರ ರಚನೆ ಕೇಳಿ. ಎಂಆರ್ ಮಂಜುಳಾ ಹಾಗೂ ಶಾರದಾ ಶಶಿಧರ್ ಹಾಡಿದ್ದಾರೆ.
1: ಎಂಆರ್ ಮಂಜುಳಾ ಅಂಡ್ ಶಾರದಾ ಶಶಿಧರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ವಿಜಯದಾಸ, ರಂಗನ ನೋಡಿರೋ.

0: ರೂಪಾ ಹಾಗೂ ದೀಪಾ ರಾವ್ ಅವರು ಹಾಡಿರುವ ರಾಘವೇಂದ್ರ ಸ್ವಾಮಿಗಳ ಒಂದು ರಚನೆ ಇಂದು ಎನಗೆ ಗೋವಿಂದ.
1: ಇಂದು ಎನಗೆ ಗೋವಿಂದ ರಿಟನ್ ಬೈ ಸೇಂಟ್ ರಾಘವೇಂದ್ರ, ಸಂಗ್ ಬೈ ರೂಪಾ ಅಂಡ್ ದೀಪಾ ರಾವ್.

0: ಪರದೇಶಿ ನೀನು ಸ್ವದೇಶಿ ನಾನು, ವಿಜಯದಾಸರ ರಚನೆ ಇದು, ವೃಂದಗಾನದಲ್ಲಿದೆ.
1: ಪರದೇಶಿ ನೀನು ಸ್ವದೇಶಿ ನಾನು, ಸಂಗೀನ್ ಕೋರಿಸ್ ರಿಟನ್ ಬೈ ವಿಜಯದಾಸ.

0: ರಾಜಕುಮಾರ್ ಭಾರತಿ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ ಅಂಜಿಕಿನ್ಯಾತ ಕಯ್ಯ.
1: ನಾವು ರಾಜಕುಮಾರ್ ಭಾರತಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಅಂಜಿಕಿ ಇನ್ಯಾತ ಕಯ್ಯ.

0: ರಾಮಚಂದ್ರ ಪ್ರಭು ತುಮುಬಿನ್ ಸ್ವಾತಿ ತಿರುನಾಳ್ ಅವರ ರಚನೆ ಇದು. ಆರ್ ಚಂದ್ರಿಕಾ ಹಾಗೂ ಎಂ ಆರ್ ಮಂಜುಳ ಅವರ ದನಿಯಲ್ಲಿದೆ.
1: ಆರ್ ಚಂದ್ರಿಕಾ ಅಂಡ್ ಎಂ ಆರ್ ಮಂಜುಳ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್, ರಾಮಚಂದ್ರ ಪ್ರಭು ತುಮುಬಿನ್.

0: ಜಿ ವೈದೇಹಿ ಅವರು ಹಾಡಿರುವ ಮತ್ತೊಂದು ಭಕ್ತಿ ರಚನೆ, ಈ ಪರಿಯ ಸೊಬಗಾವ ದೇವರುಳು ನಾ ಕಾಣೆ.
1: ಈ ಪರಿಯ ಸೊಬಗಾವ ದೇವರುಳು ಕಾಣೆ, ಸಂಗ್ ಬೈ ಜಿ ವೈದೇಹಿ.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇಂದಿನ ಈ ಹೊತ್ತಿನ ಭಕ್ತಿ ಸಂಗೀತದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: Dear listeners, you just heard various compositions. This devotional program was a contribution of Akashvani Bengaluru. Anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ. ಬಾಮ್ಮ, ಹೋದ ಎರಡು ತರಗತಿಗಳಲ್ಲಿ ನಿನಗೆ ಲಲಿತ ಪಂಚಮ ರಾಗದಲ್ಲಿ ಇರುವಂತಹ ದೀಕ್ಷಿತರ ಕೃತಿಯನ್ನ ಪಲ್ಲವಿ ಮತ್ತು ಅನುಪಲ್ಲವಿ ಮಾಡಿದ್ದೆ ಅಲ್ಲ. ಇವತ್ತು ಚರಣದಿಂದ ನಮ್ಮ ಇವತ್ತಿನ ಅಭ್ಯಾಸವನ್ನ ಶುರು ಮಾಡೋಣ. ಒಂದ್ಸರಿ ಆರೋಹಣ ಅವರೋಹಣ ಮಾತ್ರ

0: ಧನ್ಯವಾದ ಗುರುಗಳೇ.
1: ಚೆನ್ನಾಗಿ ಅಭ್ಯಾಸ ಮಾಡು, ಪ್ರತಿದಿನ ಬಿಡದೆ ಸಾಧನೆಯನ್ನ ಮಾಡಿದ್ರೆ ಮಾತ್ರ ಸಾಧಕನ ಸೊತ್ತು ಈ ಸಂಗೀತ.
0: ಆಯ್ತು ಗುರುಗಳೇ,
1: ಒಬ್ಬ ಒಳ್ಳೆಯದಾಗ್ಲಿ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತ್ ಅವರ ಕ್ಲಾರಿಯೋನೆಟ್ ವಾದನ ಕೇಳುವಿರಿ. ರಾಗ್ ಅಹಿರ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಕ್ಲಾರಿಯೋನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ರಾಗ್ ಅಹಿರ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಧುವಂತಿ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿಯೋನೆಟ್ ರಿಸೈಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಮಧುವಂತಿ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದ

0: ಅವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಕ್ಲಾರಿನೆಟ್ ರಿಸಾರ್ಟಲ್ ಬೈ ಶ್ರೀ ಬಸಪ್ಪ ಭಜಂತ್ರಿ ಅಮರಾವತಿ. ಯು ಆರ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಬಿಕೆ ಅನಂತರಾಮ್ ಮತ್ತು ಅಮಿತ್ ಎ ನಾಡಿಗ್ ಅವರ ಯುಗಳ ಕೊಳಲುವಾದನ. ಪಕವಾದ್ಯದಲ್ಲಿ ವೈಲಿನ್ ಸಹಕಾರ, ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿ ಕೃಷ್ಣ, ಘಟ ಆರ್ ಎನ್ ಪ್ರಕಾಶ್. ಮೊದಲಿಗೆ ಕೇಳಿ ತ್ಯಾಗರಾಜರ ರಚನೆ ದೇವಾಮೃತ ವರ್ಷಿಣಿ ರಾಗ ಆದಿತಾಳದಲ್ಲಿದೆ, ಎವರನಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ಡ್ಯುಯೆಟ್ ಬೈ ಬಿ ಕೆ ಅನಂತರಾಮ್ ಅಂಡ್ ಅಮಿತ್ ಎ ನಾಡಿಗ್. ಅಕಂಪನಿಸ್ ಆರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ವಿ ಕೃಷ್ಣ ಅಂಡ್ ಆನ್ ದ ಘಟಂ ಆರ್ ಎನ್ ಪ್ರಕಾಶ್. ಟು ಬಿಗಿನ್ ವಿತ್ ಎವರನಿ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ, ಸೆಟ್ ಟು ದೇವಾಮೃತ ವರ್ಷಿಣಿ ರಾಗ ಆದಿತಾಳ.

ದೇವದೇವ ಸ್ವಾತಿ ತಿರುನಾಳರ ಈ ರಚನೆ ಮಾಯಾ ಮಾಳವ ಗೌಳರಾಗ ರೂಪಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಸ್ವಾತಿ ತಿರುನಾಳ್ ಸೆಟ್ಟು ಮಾಯಾ ಮಾಳವ ಗೌಳರಾಗ ರೂಪಕತಾಳ. ದೇವದೇವ

ಬಿಕೆ ಅನಂತರಾಮ್ ಮತ್ತು ಅಮಿತ್ ಎ ನಾಡಿಗವರ ಯುಗಳ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವೈಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿ ಕೃಷ್ಣ, ಘಟ ಆರ್ ಎನ್ ಪ್ರಕಾಶ್. ಎನ್ನೀಗ ಕೇಳಿ ಪುರಂದರದಾಸರ ರಚನೆ, ಕಲ್ಯಾಣಿ ರಾಗ ಮಿಶ್ರಛಾಪುತಾಳದಲ್ಲಿದೆ, ಕಲ್ಲು ಸಕ್ಕರೆ ಕೊಳ್ಳಿರೋ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಫ್ಲೂಟ್ ಡ್ಯುಯೆಟ್ ಬೈ ಬಿಕೆ ಅನಂತರಾಮ್ ಅಂಡ್ ಅಮಿತ್ ಎ ನಾಡಿಗ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ವಿ ಕೃಷ್ಣ, ಅಂಡ್ ಆನ್ ದ ಘಟಂ ಆರ್ ಎನ್ ಪ್ರಕಾಶ್. ನೌ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಅದೇವರ ನಾಮ ಕಲ್ಲು ಸಕ್ಕರೆ ಕೊಳ್ಳಿರೋ, ಸೆಟ್ಟು ಕಲ್ಯಾಣಿ ರಾಗ ಮಿಶ್ರ ಛಾಪುತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಬಿಕೆ ಅನಂತರಾಮ್ ಮತ್ತು ಅಮಿತ್ ಎ ನಾಡಿಗ್ ಅವರ ಯುಗಳ ಕೊಳಲು ವಾದನ ಆಲಿಸಿದ್ರಿ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ವಿ ಕೃಷ್ಣ, ಘಟ ಆರ್ ಎನ್ ಪ್ರಕಾಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಫ್ಲೂಟ್ ಡ್ಯುಯೆಟ್ ಬೈ ಬಿಕೆ ಅನಂತರಾಮ್ ಅಂಡ್ ಅಮಿತ್ ಎ ನಾಡಿಗ್. Accompanies were on the violin Vidwan Mysuru Ardayakar, on the ghatam R N Prakash, and on the mridangam V Krishna. This program is a contribution of Akashwani Bengaluru, anytime Indian music.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುವಿರಿ. ರಾಗ್ ಜಯಂತಶ್ರೀ. ಖಯಾಲ್ ವಿಲಂಬಿತ್ ತೀನ್ ತಾಲ್ ಜಬತೆ ಪೀಹು.
2: ಇಂಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ರಾಗ್ ಜಯತಾಶ್ರೀ. ಖ್ಯಾಲ್ ವಿಲಂಬಿತ್ ತೀನ್ ತಾಲ್ ಜಬತೆ ಪೀಹು.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಡಾ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ನೀಗ ರಾಗ್ ಕೌಶಿ ಕನ್ನಡ ಖಾಯರ್ ವಿಲಂಬಿತ್ ತೀಂತಲ್ ಕೋಲೋ ಮನವೇ ಸಖಿ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ಹಿ ಈಸ್ ಅಕಂಪನಿಡ್ ಆನ್ ತಬಲಾ ಬೈ ಡಾ ರವಿ ಕಿರಣ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಖುಷಿ ಕನ್ನಡ ಖ್ಯಾಲ್ ವಿಲಂಬಿತ್ ತೀಂತಾಲ್ ಕೋಲೋ ಮನಾವು ಸಖಿ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜಶೇಖರ್ ಮನ್ಸೂರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಡಾಕ್ಟರ್ ರವಿಕಿರಣ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಪಂಡಿತ್ ರಾಜಶೇಖರ್ ಮನ್ಸೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಡಾಕ್ಟರ್ ರವಿ ಕಿರಣ್ ನಾಕೋಡ್ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್.
2: ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಚಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆಯನ್ನು. ಸಹಗಾಯನ ಚಂಬೈ ನಾರಾಯಣನ್ ಅವರಿಂದ. ವಯಲಿನ್ ಸಹಕಾರದಲ್ಲಿದ್ದಾರೆ ಮೈಸೂರು ಟಿ ಚೌಡಯ್ಯ, ಮೃದಂಗ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ಕಾರ್ಯಕ್ರಮದ ಆರಂಭದಲ್ಲಿ ರಾಮನಿ ಪೈ, ತ್ಯಾಗರಾಜರ ರಚನೆ, ಕೇದಾರ ರಾಗ ಆದಿತಾಳದಲ್ಲಿದೆ. Welcome to today's Carnatic Classical Music Program. Dear listeners, in today's program we bring you vocal rendition by Chambai Vaidyanatha Bhagavathar. Vocal support is given by Chambai Narayanan. Accompanists are on the violin Mysuru T. Chaudhaya and the mridangam Ramanathapuram C.S. Murugabhupathi. Now, Ramani Pai, composition of Tyagaraja set to Kedara Raga Aditala.

ಎನ್ನಿಗ ಮೈಸೂರು ವಾಸುದೇವಾಚಾರ್ ವಿರಚಿತ ಪಲುಕೌ ವದೇಮಿರ ದೇವ ಮನೋಹರಿ ರಾಗ ಆದಿತಾಳದಲ್ಲಿದೆ. ಪಲುಕೌ ವದೇಮಿರ ರಿಟನ್ ಬೈ ಮೈಸೂರು ವಾಸುದೇವಾಚಾರ್, ಸೆಟ್ಟು ದೇವ ಮನೋಹರಿ ರಾಗ ಆದಿತಾಳ.

ಇಂತಪರಾಕ ಮಾಯಾ ಮಾಳವಗೌಳರಾಗ ರೂಪಕ ತಾಳದಲ್ಲಿದೆ, ರಚನೆ ಆನಯ್ಯ. ಇಂತಪರಾಕ ಕಾಂಪೋಸಿಷನ್ ಆಫ್ ಆನಯ್ಯ ಸೆಟ್ಟು ಮಾಯಾ ಮಾಳವಗೌಳರಾಗ ರೂಪಕ ತಾಳ.

ಚಂಬೈ ವೈದ್ಯನಾಥ ಭಾಗವತರ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಸಹಗಾಯನ ಚಂಬೈ ನಾರಾಯಣನ್, ವಯಲಿನ್ ಸಹಕಾರ ಮೈಸೂರು ಟಿ ಚೌಡಯ್ಯ ಅವರಿಂದ, ಮೃದಂಗ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಭೈರವಿರಾಗ ಆದಿತಾಳದಲ್ಲಿದೆ ಬಾಲಗೋಪಾಲ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಚಂಬೈ ವೈದ್ಯನಾಥ್ ಭಾಗವತರ್. ವೋಕಲ್ ಸಪೋರ್ಟ್ ಇಸ್ ಗಿವನ್ ಬೈ ಚಂಬೈ ನಾರಾಯಣನ್. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಮೈಸೂರು ಟಿ ಚೌಡಯ್ಯ, ಆನ್ ದ ಮೃದಂಗಂ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. Continuing the program, now Balagopala, written by Muthuswami Dikshitar, set to Bhairavi Raga, Aditala.

ಇದುವರೆಗೂ ಚಂಬೈ ವೈದ್ಯನಾಥ ಭಾಗವತರವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದಿರಿ. ಸಹಗಾಯನ ಚಂಬೈ ನಾರಾಯಣನ್, ವಯಲಿನ್ ಸಹಕಾರದಲ್ಲಿದ್ದವರು ಮೈಸೂರು ಟಿ ಚೌಡಯ್ಯ, ಮೃದಂಗ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಚಂಬೈ ವೈದ್ಯನಾಥ ಭಾಗವತರ್. ವೋಕಲ್ ಸಪೋರ್ಟ್ ವಾಸ್ ಗಿವನ್ ಬೈ ಚಂಬೈ ನಾರಾಯಣನ್. ಅಕಂಪನಿಸುವ ಆನ್ ದ ವಯಲಿನ್ ಮೈಸೂರು ಟಿ ಚೌಡಯ್ಯ, ಆನ್ ದ ಮೃದಂಗಂ ರಾಮನಾಥಪುರಂ ಸಿಎಸ್ ಮುರುಘಭೂಪತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.